ಪದನಿ ಚಾಲಿದ ತಾಣತ ಜಂ ತಪ ಜುಣತ ಜಂ ಜಂ ಪದನಿ ಪದಪ ಜಂ ತ ಜಂ ಪಮ ತಣಗು ಜಂ ಜಂ ಪಮ ಪದಿಂತ ಗಿಡ ನಿಧಮ ಜಂ ತರಿತ ಸಾನಿದ ಕುಕುಂತ ಗಿಡ ಗರಿಣಿತ ಜಂ ಪದನಿ ಸತ ಜಂ ತರಿಗಮ ತ ಗಿಡ ಜಂ ಗ